0: ಆ ಪ್ಲೇಸು.
1: ಇನ್ನು ಮಾರಿಂಗ್ ಎಲ್ಲ ಕೊಟ್ಟಿ ಪೆಂಚ್ ಜರ ದೋಸು.
2: I don't stop dancing. Punagalu loading.